0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಘರ್ ಹೋಸಿಯಾ ಆಫೀಸ್, ಹೋಟೆಲ್ ಹೋಸಿಯಾ ರೆಸ್ಟೋರೆಂಟ್, ಚಿಟೋ ರ ಭರ್ಪರ್ದು ಇಂಟರ್ನೆಟ್ ಸೇವಾ, ಪೋಖ್ರಾ ಇಂಟರ್ನೆಟ್, ಪೋಖ್ರಾಕ ಬ್ರಾಂಡ್, 25 ವರ್ಷಕ್ಕೂ ವಿಶ್ವಾಸ ಗತಿ ಸಹಪಾರ, 1 GBPS ಸಮ್ಮಕ ಪ್ಯಾಕೇಜ್ ಕೋ ಬಹಾರ, ಸ್ಟ್ರೀಮಿಂಗ್ ಗೇಮಿಂಗ್ ಕಾಮ ಹೋಸಿಯಾ ರಮಾಯಿಲೋ, ಜಾ ಸುಕೆ ಜಾವು ಕನೆಕ್ಷನ್ ಮಾ ಕುನೆ ಗಡಬಡಿ ಸೈನ ಢಿಲೋ, ಪೋಖ್ರಾ ಇಂಟರ್ನೆಟ್ ಸದೈ ತಪಾಯಕು ಸಾಥಮಾ, ಹಿಜೋ ಆಜ ಭೋಲಿ ಹಾಮಿ ಛೌ ತಪಾಯಕು ಬಾಟೋಮಾ, ಚಿಟೋ ಭರ್ಪರ್ದು ಸುಲಭ ರ ಸಹಜ, ಪೋಖ್ರಾ ಇಂಟರ್ನೆಟ್ ತಪಾಯಕು ಪೈಲ ರೋಜಾಯ.
2: ತ್ರಿವಿ ಶಿಕ್ಷಣ ಅಸ್ಪತಾಲ್ ಟೀಚಿಂಗ್ ಹಾಸ್ಪಿಟಲ್ ಮಹಾರಾಜಗಂಜ್ ಕಾಠಮಂಡೌ ಕಾ ವರಿಷ್ಠ ಶುಗರ್ ಥೈರಾಯ್ಡ್ ತಥಾ ಹಾರ್ಮೋನ್ ರೋಗ ವಿಶೇಷಜ್ಞ ಡಾಕ್ಟರ್ ನರೇಶ ಪರಾಜುಲಿ ಅಬ ಪೋಖರಾಮಾ. ಉಪಚಾರ ಹುನೆ ಸಮಸ್ಯಾಹರು ಶುಗರ್ ಕೋ ಸಮಸ್ಯಾ, ಗರ್ಭಕಾಲೀನ ಮಧುಮೇಹ, ಥೈರಾಯ್ಡ್ ಹಾರ್ಮೋನ್ ಕೋ ಗಡಬಡಿ ಹುನೆ, ನಿಸಂತಾನಪನ, ಮಹಿನಾವಾರಿ ಗಡಬಡಿ, ಯೋನಿಚ್ಛಾಮಾ ಕಮಿ ಹುನೆ, ಮಹಿಳಾ ಕೋ ಶರೀರ ಮಾ ಅನಾವಶ್ಯಕ ರೌ ಆಉನೆ, ಕಮ ಉಮೇರ ಮೇ ಪ್ರೆಶರ್ ಮೋಟುಪನ್ ಕೊಲೆಸ್ಟ್ರೋಲ್ ಬಢ್ನೆ, ಉಮೇರ ಅನುಸಾರ ಶರೀರ ಕೋ ಉಚಾಯಿ ನಬಡಿ, ಉಡ್ಕೋ ಹುನೆ ವಾ ಧೇರೈ ಅಗ್ಲೋ ಹುನೆ, ಬಿರಾಮಿ ಜಾಂಚ. ಏಹಿ ಅಸಾರ 20 ಗತೆ ಶನಿವಾರ ಬಿಹಾನ 9 ಬಜೆ ದೇಖಿ ದಿವಸೋ 3 ಬಜೆ ಸಮ್ಮ. ಸಂಪರ್ಕ ಪರಿಚಿತ ಮೆಡಿಕಲ್ ಹಾಲ್ ಪ್ರಾಲಿ, ಪರಿಚಿತ ಸ್ವಾಸ್ಥ್ಯ ಕ್ಲಿನಿಕ್ ಪೋಖರಾ 4 ಗೈರಾಪಾಟನ್ ಪಾಲಿಕೆ ಚೌಕ. ಸಂಪರ್ಕ 98434-0329, 98028-5921-581-71.
3: दैनिक 1 रुपया भन्दा कममै 2,30,000 सम्मको आर्थिक सुरक्षा. हजुर, ई सेवाले ल्याएको छ ई सेवा केयर प्याकेज, जसमा विभिन्न स्वास्थ्य सेवा, फिटनेस क्लिनिकहरूमा 30% सम्मको छुट, साथै रु 2,30,000 सम्मको दुर्घटना र अस्पताल भर्नामा बीमा पनि पाउनुहुनेछ. आजै ई सेवा एप भित्र रहेको ई सेवा केयर प्याकेज खरिद गरी विभिन्न फाइदाहरूको लाभ लिनुहोस्.